0: ಹದ್ಯಾವಾ ಹಗ್ಯಾವಾ ಅಮ್ಮ ಜಸಂಗ ದ್ಯಾವಾ ದ್ಯಾವಾ ಐ ಆಮ್ ಅ ಡಿಸ್ಕೋ ಫೈಟರ್ ಐ ಆಮ್ ಅ ಡಿಸ್ಕೋ ಫೈಟರ್
1: ಅರರರರ ನೈ ಘಾಮ ಹಿ ಫುಟಲಾ